0: ತಿಗಜ್ಞ ಸಗಾರ್ಯ ಒಬೆಟ್ ಅಂತ ಎಂಗಮ್ರಾನೆ ಹಾಂಗ್ ಹಿ ದಿನ್ ಕೇಕ ಲಿನು ಯ ಟಿಪ್ಸ್ ಹಿ ಮ್ಯಾನೇಜ್ ಮೆನೆ ವರ್ಕ್ ಲೋಡ್ ಹವಾಯ್ ರೋರೆ ಅಮ್ಮಿ ಕಾತಲೋ ನಪ್ ಯಂಗ್ ರೆನ್ ರೆ ಅಮ್ ಲಾ ಎನ್ವ ತರೆ ಅಮ್ ರಾಂಗ್ ಹೈಟ್ ರೆನ್ ಅಮ್ ಗೈ ಕನುಪ್ ತಾ ಹೆಂಗ್ ತ ರಾಂಗ್ ಹೈಟ್ ರೆನ್ ಲಾ ಎನ್ ರೆ ಹಾಂ ಅಮಿನ್ ನ ಅಟ್ಕೆ ತ ತು ಫರ್ಮ್ ಗರೆ ಟಾಸ್ಕ್ ಮೆ ಮಜ್ ಅರೋ ಮೆನ್ ಮೆ ಎ ಅಮ್ ಪೋಹ್ ಲೆಲ್ ಮಾಟ್ ತ ರಾಕೆನ್ ಲಾ ಎನ್ ರೆ ಫಿನೇನ ಟಿಪ್ಸ್ ಕಲಾ ಅಮ್ ಹರೇಕ್ ನ ಚೂಕ್ ರೆ ತನ್ ಆಫೀಸ್ ಡ್ರಾಮಾ ಎನ್ ಕಮ್ ಹೊಕ್ ಕ ಹೋಲ್ ರೆ ಯಿಪ್ ಮುಮು ನ ಎಲ್ ಚೂಕ್ ಕಮ್ ಗ ಮೆ ಅಮ್ ಲಾ ಎನ್ ವ ಮಜ್ ಉಹ್ ಮೆ ಎ ಅಮ್ ಇನ್ವಾಲ್ವ್ ಪೊ ಓ ಅನು ನಮಿ ಹೋಯ್ ನ ನೆಗೆಟಿವ್ ಹೇಗ್ ವಮಿ ಲ ನೆಗೆಟಿವ್ ಎನ್ವೈರ್ಮೆಂಟ್ ಇನ್ ರೇ ನ ಎಲ್ ಹೋಯ್ ಯಿಪ್ ಹೋಲ್ ಮೆ ಅಮ್ ಲಾ ಎನ್ ವ
1: ಪೋಯನ್ ನುನ್ನೆ ಕಾನಿ ಹಿಂಗೆಂಚು ಅಚಂಗ್ ಪೊ ಕುದೀ ಮೇ